ಧರಣಿ, ಚಿಂಟು, ಸುಮಲತಾ, ಹರ್ಷವರ್ಧನಯ್ಯ, ಭುವನ್, ಪವಿತ್ರ, ಕಾರ್ತಿಕೇಯ, ಬುಜ್ಜಿ, ಸಾತ್ವಿಕ್ ವೀರಂತ ಕೂರ್ತುಲ ಪಾಠ ಅಲ್ಲಿ ಪ್ರಿಚಿತ ನುಂಡಿ ಮಂಚಿ ಪಾಠ ಕಲ್ಪಿ.